ರಾಷ್ಟ್ರಪತಿ ಸಂಜನಾಮಿಲ ಕರೋ ಬೀಚಾರೇ ಸಮರ ನಾಮ ಆಧಾರ ಪ್ರಭಾವ ಸಮೀದ ಬಸಾರೋ ಚರಣ ಕಮಲ ಹೃದಯ ಹೃದಾರು ಕರ್ಣ ಕಾನ್ ಸೋ ಪ್ರಭ ಸಮ್ರಾಧ್ರ ಕರ್ ಗಹೋ ನಾಮರ್ವತೆ ತನ್ ಸಂಜೋ ಭಗವನ್ ಸಂಜನಾ ಕ ನಿರ್ಮಂತ ಏಕಾಸ ರಾಖೋ ಮನ ಮಾಹೇ ಸರ್ವರೋಗ ನಾನಕ ಮಿಟ ಜಾಯಂಜ ತನ್ ಕೋ ಚಾರ ಕುಂಟ ಉಠತಾ ವೇ ಸೋ ತನ್ ಹರ ಸೇವಾ ತೇ ಪಾವೈ ಜಿಸೋ ಕೋ ನಿತ ಬಾಂಚೇ ಮೀ ಸೋ ಸುಖ ಸಾಧು ಸಂಗ ಪ್ರೀತಿ ಸೋಭಾ ಕರೆ ಕೌ ಪರೇ ಜಿ ಶೋಭಾ ಕೋ ಕರೆ ಭಲೀ ಕರ್ಣಿ ಸಾ ಶೋಭಾ ಜಹರ್ ಕಿ ಸರಣಿ ಅನುಗಭಾವಿ ರೋಗ ನಾ ಜಾಯ ರೋಗ ಮಿಟೇ ಹರ ಅವ ಖದಲಾಯ ಸರ್ವ ನಿಧಾನ ಮೇರ ನಾಮ ನಿಧಾನ ಜಪ ನಾರ ಗುಜರ ಗೇ ಪ್ರವಾರ ಮನ ಪ್ರಬೋಧೋ ಹರ ಕೈ ರಾಯ ದೈದ ಸ್ಥಾಪತಾವೈ ಠಾಯ ತಾಕೋ ಬಿಘ್ನ ಲಾಗೇ ಕೋಯ ಜಾ ಕೈ ಹರದ ಬಸೇ ಹರ ಸೋಯ ಕಲ್ತಾತಿ ಠಾಂಡಾ ಹರ ನಾಮ ಸಿಮರ ಸಿಮರ ಸದಾ ಸುಖ ಪಾವ ಪೋವಿಂಸೇ ಪೂರ್ಣ ಹೋಯ ಆಸ ಭಗತ್ ಪಾಯ ಆತ್ಮ ಬರ್ಗಾಸ ತಥರ ಜಾಯ ಬಸೇ ಬನಾಸಿ ಕಹೋ ನಾನ ಕಾಟಿ ಜಮ ಫಾಸಿ